ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಶ್ಲೋಕ ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ್

ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ

ಪಾಪ ಮರಿಗ ಗೆರಿ ಸನಿ ಸ ಗೆರಿ ಸನಿ ಪನಿ ಸರಿ ಮಾಮ ಪಾಪ ಮರಿಗ ಗರಿ ಸನಿ ಸ ಗೆರಿ ಸನಿ ಪನಿ ಸರಿ ಮಾಮ ಪ ಮರಿ ಗರಿ ಸನಿ ಸರಿ ಮ ಪ ಸರಿ ಮ ಪ ಸನಿ ಪ ಮರಿ ಗರಿ ಸರಿ ಮ ಬಾನಿ ಸ ಪನಿ ಸರಿ ರಿ ನಿ ಸರಿ ಗ ಗರಿ ಸನಿ ಗರಿ ಗ ಸಾರಿ ನಿ ಸರಿ ನಿ ಸ ಪನಿ ಸರಿ ರಿ ಗ ಗರಿ ಸನಿ ರಿ ಸ ಪದ ನಿ ಪ ಮರಿ ಗರಿ ಸ ಗರಿ ಸನಿ ಪರಿ ಸನಿ ಪ ಪದ

ಚಕ್ರನಂದನುನಕು ದೇವಿಗಾದಗಿನ ಪುತ್ರಿಕನು ಬಡಯ ಯಾಜಮುನಿಂದ್ರುನಿ ಯಾಜಕತ್ವಮುನ.

ನೋಡ್ತೀನಿ. ಸನಿ ಪೋಗಿರಿಲ್ಲ ಅಕ್ಕ ಏನಂತ ಏನಂತ ನಿಜನು ಲಾಡುಕೊಂಡು ಟಮಾಟ ಏಗ ಸನ್ ಸನಿ ಪೋಗಿರಿಲ್ಲ ಅಕ್ಕ ಏನಂತ ಏನಂತ ನಿಜನು ಲಾಡುಕೊಂಡು ಟಮಾಟ ಏಗ ಜನನಿ ಸಹಿತ ಮುಗ ಪಾಂಡವು ಜನನಿ ಸಹಿತ ಮುಗ ಬ್ರತಿಕೆ ಬೈಟ ಬ ಸಂಚರು ಚ ಸುನ್ನಾರ ವಿಪ್ರ ಜನನಿ ಸಹಿತ ಮುಗ

ಸಪ್ತಸ್ವರ ವೇದ ಶಿರೋಮ ತೃಜ ಸಪ್ತಸ್ವರ ನಾದ ಕುಲದೀಪ ಸ್ವೀಕೃತ ನಾದ ಕುಲದೀಪ.